0: ರೇಡಿಯೋ ಮನಸಂಗಡಿ ಎಫ್ಎಂ 95 ಮೆಗಾಹರ್ಟ್ಸ್.
1: ಚಿಕ್ಕ ದೌಡಿ ಚಿಕ್ಕ ಎಲ್ಲ ಗಂಡು ಮಚ್ಚ ದೌಡಿ ಅಲ್ಲ.